ಎಸ್ ಗಿರ ಗಿರ ಗಿರ ಗಿರ ಗಿರ ಗಿಂಗಿರಾನಿವೇ ದನ ದನ ವಿನಾಶ್ ತೊಟ್ಟಿ ಡಬ್ಲ್ಯೂ ಮಾರ್ನಿಂಗ್ ವೈಬ್ಸ್ ಅನ್ನೋರು ಓನ್ಲಿ ಆನ್ ರೇಡಿಯೋ ಸುರಭಿ 107.9 HD 3 ಡ್ಯಾಲಸ್ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂಡ್ ದ ಓಜಿ ತೆಲುಗು ರೇಡಿಯೋ ಸ್ಟೇಷನ್ ಆಫ್ ಡ್ಯಾಲಸ್ ವಿಂಟುನ್ನಾರು. ఏ మాటగా మాటే ఆన్ ఆన్ అ బ్యాడ్ డే ఆర్ అ గుడ్ డే మనం నార్మల్ గా